0: ಚೀನಾ ಕುಮ್ಲಾಂಗ್ ಲೈಜ ಏಲಿದೋ ಹಿಂದೂ ಮುಸ್ಲಿಂ ಕ್ರಿಸ್ತಾನ್ ಜಾತಿ ಧರ್ಮ ಕಯಾನ ಚಿನ್ನ ಚಾನನ ಹಿಂಬದಿ ಅಸಿಂಬ ತಿರ್ಠಗಿ ಲಮ್ಲಿಯನಿ ಮತಾಂ ಅಸಿದ ಅಯಾಕಿ ಸೆರೆಂಗ ಅಸಿ ಲುಸಿಂದರೆ
1: ಮತಾಂ ದಮೋ ಲೌತೋ ಮಂ ಪ್ರೋಬಿನ್ ಮಂಗೊಂದಗಿ ಸೆರೆಗ ಮುತಾಸಿ ಹೌರೋ
2: ಲಾಂಥೋಕ್ ಚರಿ ಐಗಿ ಸೆರೆಂ ಮಿತೈ ಚನು ಇಬಿರಕ್ವ ಲಮಾಬಂ ಡಾಕ್ಟರ್ ಕಮಲ್ ಮಿತೈ ಚನು ಮತಂ ಕುಯಿನಗಿ ಮತುಂಗ್ದ ಲಿಂಗ್ಸಿಲ್ಲಕ್ಲೆ ಇಮಾ ಮಿತೈ ಚನು ಮಿತೈ ಸಾಹಿತ್ಯ ಮದ್ರಿ ಮನುಂಗ್ದ ಎಂದಾಯ್ ಥನ್ನ ಲೈಹಾಪ್ತುನ ಕಟ್ಲುರಸಿ ಇಮಾಗಿ ಖುಯಾದ ಲೈ ಥೀನಬಗಿದಮಕ್ತ ನತ್ತೆ ಅಥಾಪ ಉಮಂಗ್ ಚತ್ಕದಬ ನತ್ತೆ ಅವಾಂಗ್ಬ ಉಪಾಲ್ ಕಾಗದಬ ಅನಕ್ಪದ ಖುತ್ನ ಲಾಂಬ ಫಂಗ್ಬ ಥಿವುರಸಿ ಪುಕ್ನಿಂಗ್ ಲೆಕೋಂದ ಲೋಯ್ಜಾರೆ ಆಗಿ ಸರೆ
1: ಮಥಂಗ್ದಮೌ ಖುಂದ್ರಾಪಂ ಬಿಜೇಶ್ ತಗಿ ಸರಿಯಾಗ ಬತಾಸಿ
3: ಲಾಂಥೋಕ್ ಚರಿ ಐಗಿ ಸರೇಂ ಇರೈಪಾಕ್ ಇಬಿರಕ್ಪ ಅರಾಂಗ್ಬಂ ದರೇಂದ್ರಜಿತ್ ಇರೈಪಾಕ್ ಇರೈಪಾಕ್ ಇರೈಪಾಕ್ ಉಜದ್ರಿ ನಂಗುಂಬ ನಂಗುಂಬ ನುಸೀಬ ಪುಕ್ನಿಂಗ್ ಇಪ್ಪೇನಬ ನೋಂಗ್ಪೋಕಿ ಕೊರೋ ಖುಂಗ್ದಾಫಂ ಭಾರತ್ ಕಿ ಸಮ್ಜಿ ಲಂದಾಯ್ಫಂ ಕುಂಗ್ನ ಪಾನ್ಬ ಮಹಿ ಮರೋ ಚುಮ್ನ ಸಾತ್ಪ ಫೌಗಿ ಚರೋ ಮಿಯೇಂಗಿ ಲಂಬಿದ ಅಹಿಂಬ ಪಿನಬಿ ನಚಾಗಿ ವಾತನ ಚೆಂಜೇಂದಿ ಹುಲಿಬಿ ಮೋಬಿನ ಚಿಯಾನಗಿಂತ ಸರಿ ಮತಾಂಚಿದ ಐ ಸರಿ
1: ಅರೋ ಇಬೈ ಸೈರೇಂಗಮ ಮುಕ್ತಾಸಿ ಅಧಿಕಾರಿ ಮಯುಂ ರೋಹನ್ ಶರ್ಮಾ ನಂಗೆ ಸೈರೇಂಗ್ದು ಹೌರೋ
4: ಲಾಂಥೋಕ್ಚರಿ ಐಗಿ ಸೈರೇಂಗ್ ಭಾರತಿಮಾ ಇಬಿರಕ್ಬ ಮಯಾಂಗ್ ಲಂಬಂ ನಿಲ್ಜರ್ಜ ಭಾರತಿಮಾ ಭಾರತಿಮಾ ನಿಂಥಿಬಿ ಚಿಂಗ್ನ ಲೇಮ್ ನಂಗಾಂಥೋಯ್ಬಿ ಅಯಿಂಬಗಿ ತುಂಗ್ನಫಂನಿ ಮಾಲೇಂಗಿ ದಿಲೈಫಂನಿ ರತ್ನ ಚೇನ್ಬ ಹಿಮಾಲೋಯ್ ಗಾಲಿ ವಾಂಗ್ ನವಾಂಗ್ದ ಮುಕ್ತಾ ತುಂಬಿ ಸಮುದ್ರ ಓಯ್ದಿಂಗಂಖೈ ಮಖಾದ ಅಹಿಂಸಾಗಿ ಮಂತ್ರ ಪಾಯ್ಬ ನಪಾರಿದಿ ಗಾಂಧಿನಿ ಸೋನರಿ ಮಾಲೇಮ್ನ ರವೀಂದ್ರ ಫಜಬಗಿದಿ ಪೂಜಾರಿ ಸಂಭಾನಬ ಅಸ್ಸಾಂನ ಓಯ್ದಿ ಪಂಥೋಂಗ್ ನೋಂಗ್ಪೋಕ್ತ ಮಣಿ ಓಯ್ಬಿ ಮಣಿಪುರ್ ಚಿಕ್ನ ಗಾಲಿ ಮನಾಕ್ತ ಮತಾಂಗ್ ಅಸಿದ ಐಗಿ ಸೆನ್ಸಿ ಲೋಯ್ಜರೆ
1: ಸೇರಿಯ ಮಥಂಗ್ ಮಥಂಗ್ ತಾಕ್ರೆ ಹೌಜಿಕ್ ಮೈತೈ ಪುಂಗ್ ಅಮ ಮುಕ್ತಾಸಿ ಫೌಬಿ ಶಿವಂ ನಿತೀಶ್ ನ ಜೈಗನಿ ನಿತೀಶ್ ನಂಗಿ ತಾಳ್ದು ಕರಿನೋ ಹೌರದು ಇತಿ